ಮತಂಗಿ ಕುರುಳ್ದ ಮುಕ್ತ ಬಿಡಿಸಿ ಯುಮ್ಲೈಮ ಫಿಲ್ಮ್ ಅಸಿದಗೆ ರಣಬೀರ್ ಥೌನ ಆರ್ಬಿನ ಮದಿ ಚಿತ್ರ ಸೈಸಕ್ಪ ಸಿಂಗ್ ಅಸಿಗಿ ಖೊಂಜೋಲ್ದ ಬಿಜ್ಗುಪ್ತ ಲಾಯ್ಶಮ್ನ ಸೈರಿಂಗ್ ಬ ರಣಬೀರ್ ಥೌನಾನ ಸೈರಾಂಗ್ ಬೇಸೆ.

ದಾನುಂಗ್ದಂಬ ಫಿಲ್ಮ್ ಅಸಿದಗಿ ಇಸೈಸಿ ತಹಂಜಕೆ ಪಗಲುವಿನ ಗುಡ್ ಮಾರ್ನಿಂಗ್ ಮಣಿಪುರ್ ಲೈಫ್ ಒನ್ ಇನ್ ಪ್ರೋಗ್ರಾಮ್ ಲಾಂಥೋಕ್ಚಬ ಮಟಾಂಗಸದ ಲೋಯ್ಸಂಜರಿ ಗಸಿಗೆ ಎಂಜಿನಿಯರ್ ಒಯ್ನ ಥೌಪುಬಿರುವಸಿಂಗ್ದಿ ಗೈರಾಂಗ್ಬಂ ಥಾಜು ಪುಂಫಾ ಅಮದಿ ದೆಬ್ಜನ್ ಪೊಟ್ಸಂಗ್ಬಂ ದಿದಿ ರೂಮ್ಗೆ ಥೌಪುಬಿರಿಬ ಟೋಕಿಯೋ ಲಾಂಪುಕ್ಲಾಕ್ಬಂ ಅಮದಿ ಟೆಲಿಫೋನ್ ಉಕ್ಚಕಿಬಿ ಲೌರಿಂಬಂ ಚಂದನಾನ ಥೌರಂ ಸರುಕ್ ಯಾಬಿಕಿಬ ಅಮದಿ ಥೌರಂ ತಾಬಿರಿಬಸಿಂಗ್ಬು ಥಗತ್ಬಫೋಂಡುಕ್ಚರಿ.

ತಬಿರಿಬಸಿ ಮೇಘಾಸ್ ಜಾಮ ಹುಮ್ ದಸ್ಮಿಕ್ ಮಂಗಾದ ಸಂದೋಕ್ಷರಿಬ ಆಕಾಶವಾಣಿ ಫಲ್ಕಿ ಎಫ್ ಎಂ ಸಂಗಾಯ್ ಚನಲ್ ದಗಿನಿ ಹೌಸಿಕ್ ಲಾಂದೋಕ್ಷರಿ ಗೀತ್ ಗೀತ್ ಖುರೋಗಿ ಅಹನ್ ಬದ ತಬಿರಿಸಿ ಆತಿಫ್ ಅಸ್ಲಂ ನಸಕ್ಪ ಗೀತಮಾ

0: inemton. Inemton mulai tebrane.
1: Kanhai. Inem lai changbirak silau.
0: Inemton. Kari giwa bagi. Huzik awa bagi sharuk loikre. Dada Maharaj na chingba pandop manga mak ye khai balai tan bira to fom. Nashi ye ne lakli bashi. Acha ubu thau magi sharuk yaduna lakchari. Wa pham mashidi kona butam jage. Shang lo chahi tara hum do yashibu mata u karam na inemton len bagi. Aduga, adugun bapau adushu. Naca mangan, yam na khawran ngai jahuri.
1: He Bhagavan, karam na inem gi awaba sibu leira sigene. Icha mangan na bon chat khrabagi matungda, matam kharadi thamoi gi awaba kayabu bidurna. Aibu yok pirami. Bidurshu. Durjad ho na tan tho khraba du dadi kari tauningai lai tabana ine bikya chala bani pukjel phatra ba durjad ho na kunti sira batta da macha sing halak laroi da bani hai duna praja sing da kunti da bikya hap labadi bang samut na hat kani hai duna ine bikya chatre
0: ine ton adu dagi karam taurav sheing namukta hai bi
1: kan hai karam nalira sigeni mioi badi panchabhut na sabadi heni chadra badi hingdi icha manga lak pa phau batadi hing khi ge haina inem nan kai thel gi cheng hawai ata atu khullaga chadu na leli adu bu pukchel phatra ba durja dho na tar duna kunti sira roi hai duna chandal li sing tareta kai thel khambadagina no ngan ba phawwa nga khan ki bana ini imna ne ata atu ching hawai adu phawwa khunja ba phang ki dana numit kaya ni chara hendu na khang ki do kana
0: dagi ini to ndi karam ta uraba
1: adu dagi de kana ini imna kari hai gani ini imgi gati lai khidre chada bana numit tare ni surak labada sikha sanu mare laban adugun icha manga halak pa phau bada di hingning man khraduna mi na sana draba sha magna phau mi ta bi draba pui dru maru gi talla si chaduna ton bada gi to lab phi bham dane nane em nanga si phau bo hing jaram li basi
0: war ragana inam ta tai bang lam shang di akut atong nai ba niyoti gi khujin mi hoi badi ma gi pon pogi poram da hodana bachap tu thup nai ba tore id kaushing kaurang ta tau gum mi hoi ba shuat hau jik ti waram ba pum kok lagat
1: prabhu ini ngi kan hai ibu ngona na ne ngi lai ra khang pok sang asida leng lak pagi maram adho mathang se nai biyo
0: ini ngi wa shing as yam kre on top na luro ba pam hai na khiba matung in na chahi tarani thoi bond chak pa chahi em lot pa hai ba ya na khiba pum na mak pan dop na pam tho adu bu papi durjad hon hai na khiba pum maning sing dan ye tum matu on da pak pa leba phau ba pi roi hai dun pi da ban na shi di cham manga gi lan gi thorang loi adu ai na muk tang shantai ba ya ka da hai dun la pan
1: adu de prabhu santai ba yagani haina di ning bi bra yadra gana karam tau bi gani
0: len ton la na shina tau bu da mata arabadi kana na di joi bo hanni na shi minam da na dharma yeng du na mukta hai bi oi nem ton
1: ibu mo icha manga si wajarak le handa ki lala si bu ma khoi na joi ma phang jadra badi ma khoi di ma pun si chupanu ngai ba phang jadra ba hai ba tu tare मखोई न धर्म हाक न काई जद्रा बदी जो इति फंग जबन फरोई द्रा ने प्रभु
0: अशेंग बनी नेम तो पांडव धर्म काई जबन थी काई दे हाई दुनो शुई नेम तो जो याशा दे ये दे उद्रे
1: अदु दे प्रभु न नाई मंगा दे म पोक असी की नुंगा आई ब फंग दन मांग जबद तारे दन म तंपुं बद नंग तबु निंग जबन नाई सिंग असी बु कन बीगे हाई न निंग बी द्रब्रने प्रभु
0: इनेम तो ऐसु मशी के दमक तक खनफम खंगदन लाइए अधेरु मशी दी ಮಸಿಗೆ ಉಪಾಯ ಮದಿಲ್ಲ ಇರೋದನ್ನ ಇನ್ನೇನು ತೋನ್ಗ ತಾನದ್ರ ಬದಿ ಥೋಕ್ಲರು ಇದ್ರ ಅದು ನನ್ನ ಫಮ್ಮದುದ ಚಂಗಕ್ಲಿ ಬನಿ ಹಂದಕ್ಕಿಲ್ಲ ಅನ್ ಫಮ್ಮಶಿದ ಪಾಂದೋಪು ಹಿಂಗ ಹನ್ನಿಂಗ್ಲ ಬದಿ ಮಿಶಕ್ ಅಮ ಖಕ್ತಗಿ ಮಖೋಯಿ ಮಂಗ ಆಗಿ ಮಥುವಾಯಿ ಭಿಕ್ಸಾ ನೀರು ಬನ್ನತ್ತದಿ ಉಪಾಯ ಲೈತ್ರೆ
1: ಪ್ರಭು
0: ನಕ್ಕನು ಇನ್ನೇನು ತೋನ್ ತರ್ಷೇಂಗ್ ಬನಿ ಅದುದ ಯಾಮ್ನ ರೂಪ ವಾಫಮ್ದಿ ವಿಖಾ ನೀರು ಗದವ ಮಿಶಕ್ ಅದುಷು ಒಂಥೊಪ್ಪ ಮಿಯೋಯ್ನಿ ಮಹಾಕದುಗಿ ಮಫಮ್ದ ಮಿಯೋಯ ಮನ ಹೆಚ್ಚಟ್ಲು ರಗ ಭಿಕ್ಷಾ ಶ್ರೇ ಇರಾಯಿಲಾಯ್ನ ದಾನ್ ತವ್ರ ಕದಬನತ್ತಿ
1: ಅದುದಿ ಕರಂ ತೌಗನಿ ಪ್ರಭು ಕನಾನ ಭಿಕ್ಷಾ ಅದು ನೀರು ರಬದಿ ಹಪಿರಕನಿ
0: ಇನ್ನೇನು ತೋನ್ ಮಹಾಕ್ ಅದುಗಿ ಮಫಮ್ದ ವಿಖಾ ನೀರು ಗದವ ಮಿಶಕ್ತಿ ಲಾಪ್ತಿ ನಕ್ನಲೈ ಮಹಾಕದು ನಗು ಯಾವೀರಕ್ಕದ್ರ ಯಾವೀರಕ್ಲೋಯ್ದ್ರ ಹಾಯ್ವದುದಿ ಅಯ್ಯನ ಖಂಗ್ಜಬ ಮಂತ್ರಿ
1: ಭಗವಾನ್ ಇಚಾ ಮಂಗಾಗಿದ್ದಮಕ್ತನಿ ಪ್ರಭು ಮಹಾಕ್ ಅದುಗಿ ಮಫಂದ ಇನೇಮ್ ನಮ್ಮ ಖೋಂಗ್ ಪಾಯ್ದು ಹೈಜರು ಗದಬನಿ ಮಹಾಕ್ ಅದು ಕನಾನು ಅಮುಕ್ತ ತಾಕ್ಪಿಯುನೆ
0: ಮಹಾಕ್ ಅದುದಿ ಯಾಮ್ನ ಲಕ್ ರೈಜ್ಞಂತು ಮಹಾಕ್ನ ಚಟ್ಟಿಗೆ ಯಾದುನ ಚಪ್ಪೀರುಡವದಿ ಭಿಕ್ಷಾದಿ ಹಾಳಕ್ಕ ಅದು ವಿಖಾ ಹಪಕ್ಕದೋರಿವ ಮಿಷಕ್ ಅದುಷು ಲಾಪ್ತನಡು ಮಹಾಕ್ ಅದುಷು ಮಶೀಗಿ ಸಂಸಾರ ಶಿದ ಮಂಗಾನ್ನಾಯಿನ ಲೈರವ ಅಥೋಯ್ವನು ಮಹಾಕ್ತಿ ಧರ್ಮ ಲೈವನೆ ಪುಕ್ಚೇನ್ ಚಾವರವ ಅಶೇಂಬ ದಾನ ಬೀರಣ
1: ಪುಕ್ಚೇಲ್ ಚಾವರವ ಸಿಂಗ ದಾನವಿ
0: ಮಾನಿ ನೆಂತೋ ಪುಕ್ಚೇಲ್ ಚಾವರವ ಶೇಂಬ ದಾನ ಬೀರಣಿ ಮಶಿ ಮಹಕ್ ಪಾಕ್ ಚಾವರವ ಸಂಸಾರ ಶಿದ ನಿಂಗಂ ದನ ಕನಾಗುಂಬಿಯ ಮಸು ಕನ್ನ ಥೀಜರಿ
1: ಕನಾಗುಂಬಿಯ ಮಸು ಥೀರಿವ
0: ಮಹಾಕ್ನ ಅಶುಕಿ ಮತಿ ಕನ್ನ ಥೀರಿ ಅದುಗು ಹುಜಿಕ್ ಭಾವ ಥೀವ ಫಂಜದ್ರಿ ಅದುಗುಂಬ ನಿಪಾ ಅದುಗಿ ಮಫಂ ದನ ಚಾ ಮಂಗಾಗಿ ಮೃಟು ಶೋರ್ ಮಂಗಾ ಲೈರಿ ಬನಿ ನೈ ನೆಂತೋ
1: ಭಗವಾನ್ ತಾಪಿ ರೋಗ ಬಮಿಸಕ್ ಅದು
0: ಇನ್ನೆಂತೋ ಅಥೈಕನಾನತ್ತೇ ನಿಮಿಷಕದು ಅಂಗಧಿಪತಿ ಬೈಕತ್ತನ್ ದಾನ ವೀರ ದಾತ ಕಣ್ಣನಿನ
1: ದಾತಾಕರ್ಣ
0: ಅದುಗುಂಬ ಥೋಯ್ವ ನಿಪಾಶಿನ ಹೌಜಿಕ್ ಪಾವುದ ಮಮಾದವು ಮುಷಕ್ಕಂಜಗೆ ಹಾಯದು ಥೀಜರಕ ಈ ಮಂಗಾ ಪೊಪ್ಪಿ ಬೈಕತ್ತನ ಶಿನ ಮಮಾದು ತಪು ಮುಷಕ್ಕಂಜಗೆ ಹಾಯದನ ದಾನ್ ಕಯ ತೌಜರಿ ಕರಿಯ ಮುಖ ಹಾಯ್ದಿನ ಮಾಗಿ ದಾನ ಶಿದ ಮಹಕ ದಾನ ವೀರ ದಾತ ಕಣ್ಣ ಹೆನ ಪಾವುದ ಶಿಯೌನ ಮಮಾದವು ಫಂಜಗೆ ಹಾಯದನ ಹೊನ ಜರಬ ಪಾವುದ ಅಂದ್ರೆ ಹೌಜಿಕ್ಷು ನೋಂಗಾನ್ ಮುಂಜೈಗದ ಬಪ್ಪುಂಗ್ ನಮ ವಾರ್ಲಿಂಗಿದ ಗಂಗಾ ಸ್ನಾನ್ ತೌಜದುನ ಗಂಗಾ ಮಾತಾದ ಇಮಾಮ ಶಕ್ತಾಕಿಯೋ ಹೆನ ಸ್ತುತಿ ತೌಜರಿ ತೋನ್ ನಮ್ನನೆ ಮಾಗಿ ಮಮಾಗಿ ಮಶಕ್ ಕಂಬೀರ ಬದಿ ಅಮುಕ್ತ ಮಂಗೊಂದು ತಾಪಿಯೋದನ
1: ಪ್ರಭು ನನೇಮ್ದಿ ಕದಾಯ್ದಗೆ ಖಂಗದಗೇನಿ ಪ್ರಭು
0: ಇನ್ನೇಮ್ ತೋನ್ ವಾಪಂ ಮಶಿ ಅರಾರಿ ಬನತ್ತಿ ಲೂಕ್ರಭ ಯಾಮ್ನ ಲೂಕ್ರಭ ವಾಪಂ ಪ್ರೇಮ್ ಪುಯ್ನನ್ ಮಶಿನ ಮಂಗೋಲ್ ಪೊರಕ್ಕ ದೊರಿವನಿ ನನ್ನ ತೌಬಂಗಂಬ ಅಮದಿ ಪೀವಂಗ್ ಅಂಫಂ ಥೋಪ ದಾನ್ ವೈರಬದಿ ನಿಪಾಶಿಗಿ ಮಫಂ ದ ದಾನ್ ತೌರಗ ನನ್ನ ಶುಮಂಗೊಂದಿಗೆ ದಾನ್ ಲೌನವ ಲಾಕ್ನರಬದಿ ನಾಕನ್ನ ಅನಿಮಕ್ಕಿ ಪೈ ನತ್ತನ ಇನ್ನೆಂತೋ ನಾಕ್ನ ನುಂಗುಂ ಕಲ್ಲವ ಥಮೋಯೋಯ್ದನ ಖಂಗ್ನ ಖಂಗ್ನ ಶ್ರೀ ಪಾವುದ ಮರೋಟ್ಲಬದಿ ಮತಂ ಕುಯ್ನ ವಜರಕ್ಲಬ ಪಾಂದೋಪ್ನ ಹಂದಕ್ಕಿ ಮಪೋ ಕಶಿದ ನನಾಕ್ತ ಲಾಕ್ತನ ಇಮಾ ಹಾಯ್ನ ಕೌರಕಿನಿ ಹಾಯ್ಬದಿ ಹಾಜರು ರಗನು ಕುಶತಿ
1: ಪ್ರಭು ಪ್ರಭು
0: ನಂಗೆ ಥಮೋಹಿದ ಕರಿಗುಂಬ ಅರೋಟ್ಪ ವಾಫಮ್ಮ ಮಥಂದನ ನಚಾ ಶಿಂಗಿ ಹಂದಕ್ಕಿ ಜೋಯ್ ಪರಾಜಯ ಖೋಂಫಮ್ದ ಮೈಥೀವ ಭಂಗ ದೊರಿವ ನಚಾ ಶಿಂಗು ಕನ್ನನವ ಕಾಂಗ್ತೋ ಕುನೇಶ್ವತಿ ನತ್ರಪತಿ ನಚಾ ಶಿಂಗ ಶಿವು ಹಾಟ್ಪಗಿ ಪಾಪ್ ನನ್ನ ಪಂಜಗನ್ ಇನ್ನೆಂತ ಕರಿಗೆ ತುಮಿನ್ನಲೈರಿ ಅದುಗಿ ಸರುಕ್ಪುದಿ ಇಮಾ ಇಮಾ ಹಾಯನ ಥೀಜರಿ ಬರ್ಷಿಗಿಸು ಅಪ್ಪೇನ್ಬ ಪೀದುನ ಮಮಾಗಿ ಮಶಕ್ತಾ ಪೀರಗ ನಚಾ ಮಂಗಾಗಿ ಮಥ್ವಾಯಿ ಕನ್ಬನ ಏನ ಮಮಾ ವೈಬಿಗಿ ತೌಫಂ ಥೋಕ್ ನತ್ರ ನೈನೆಂತೋ ನಾನ್ ಮಖೈ ತಾಕೌದೆ ತಾಕ್ಫಂ ಥೋಪ ಮತಂ ಕಯ ಹೋಕ್ರೆ ಹೌಜಿಕ್ ತಾಕ್ಲುರಬದಿ ಒಯ್ಜಬ ಥೀವ ಥೋಕನಿ ನಿಂಗ್ರಿ ಬದುದಿ ಲಾಲಿ ನೈನೆಂತೋ ಮಾನ ಪಾಮ್ಲಿ ಮಮಾದಬು ಫಂಗ್ಲಬದಿ ಮಾಗಿ ಮಥ್ವಾಯಿ ಥಾಕ್ರಬ ಶುಪೇ ಅಶ್ವಿನಿ ನೈನೆಂತೋ
1: ಜದುಬಿ ನಂಗೆ ಜಾದುಬು ಕನಾನ ಖಂಗನಿ ನಂಗಿ ತಾಯ್ಬಂಗಿ ಪಾವು ಪುಂಬ ಖಂಗ್ಬ ನತ್ರ ನಂಗ್ನ ಕನಾಬು ಚಾಂಗಿಯಂಗ್ಲಿ ಕನಾಬು ವಹನ್ಬ ಕನಾಬು ನುಂಗಾಯ್ ಹನ್ಬ ಮಿಯೋಯ್ಬ ಕೌಬ ಸಮಾಜಮ ಸೆಂಬಿದುನ ಇಕಾ ಇಕಿ ಕೌಬ ಪಲ್ಲಮ ಸೆಂಬಿದ ಮದುತ್ತ ಬುಕ್ಕಿ ಜದುನ ಲೊಚ್ಚರಿ ಬಿ ಕನಾಗುಂಬಿ ಬುಸಿಂಗ್ ಹೋಗ್ತುನ ಮಿಮಾಂಗ್ದ ಕುಂಗೋಯ್ ಬಿಬ ಕರಿಗಿದ ಮಗ್ದ ಲಾಗ್ನ ಬೀರಿಬ हे दे लाइबक थी भी ननेंबु करी गी चांग यंग बीरी ननेंबु करी ओयर सिगे ने प्रभु नंग दी भगवानी नंग बुद्धि आई नंग असी की ररोए हंगोई ररो अदुगा मियोई बस समाज बुद्धि हंगोई खीगनी की खीगनी माधो नंग नने वा फम्मसे कनागुंबा अमद सुताक थोक पीरो हाय न वा सक पियो अदु ओरा बदे ननेम ना मतम कोई न थमोई नुंग द लोत तु न थम जरग लब वा फम्मसे न फम द हंग चरगे ने प्रभु
0: नंग शीरब मंगागे दमत्त आई न नंगी वा फम्मदो कनागुंबा अमद सु हाय दत्त हाय दोग लबदी आई गी आदि पुरुष अपुंब नरक्त तारो इश्मु नेम तो
1: प्रभु कर्ण से तो लबीगी दी अहान बा नौ न फंग जखी बा इच्छा अहल निने प्रभु
0: इनें तो ना कि वापम मशीदे आएगी थोई ना पेन बन महारथी कर्ण न गुई नेम तो न पोक पोए रबदी अंधा की लंजा वशीदे करिश लेत्रे तनो न चा मंगान शोइदनर लान जोय वेरगन वीर पुरुष अदने इनेम तो यथन हितो पुनम मागि मफम द हाई बी इनेम तो अंद कि लान शिद मंगागि मिचंद लई मधु द यादरगना इनेम तो न कर्ण गि ये थंग मखुदोंदी अदुगा अंद कि मिटु सोर मंगागि शोइदन भिखानी नत्रवति नचा मंगागि मथुआ कन्नो ओय थोकते
1: तो माधो इनेम बुकरी तौ जव हायरी बनो करम हाय न माबु इचाने हाय दु नसु मागि मफम दा दु गुम वा सिंग दु हाय रु गनि मामा ओइ बि आइ न मतम ममद इबुक थोकी चाबु इथा द कोन खिदे आइ न आइ गि इसा गि काय खुम न बा दु गि द मक्ता माबु अदुम न इसिंग द था द कि क्या लै जद्री ब अंगांग अदु न इमा नंग नाई बुई तोम द सीज खोड़ा हाय ज बदी गम दना अदु मग तुम इन ताऊ थके अभी नंग असी अवा बगी इपाक तार ब असी दना इमा ब कल्लु हाय न करम न हाय रसीगे ने भगवान मान आई बु शोई दना तु कच्चा रंगनी हंगोई रंगनी मामा अमन मचा सिंह मक्तद मिचंग मी खाई ना हाय न वारो खिगनी मागी ममित तगी मपी अदो नौ हौ नन इमांग द सिंथर कनी अदो ग लोई नन न सागित ओय जब तान बिनी हाय न थी न हाय रखनी कन हाय हाय रु बपुन मगनारे एम बद ताव तार बदे अमुक इनेम गी माय से उल्लु बगी करी कान गनी इनेम हंद किसी दे चल लोई कन हाय नंग नन नाय सिंबु कन बियुबा
0: कुले बदु लाले नन वीर पुरुष बैकतन पुचेल पिकलव तोलव मीन खनग दबो वाफम मदो खखन लम लोई महा नुपी है बशिदी करी मो है खंग लब अशिंग मी महा पोप की वारी यदु निंग थीन तार मदु की अथुप पकांग लोन पुनम खंग नंग बु मरा लई तभी ममानी है ने लोग नंग महा बु कोरी चफूद हाप तुन खाब खिदा दुन थोई ने हेन नुशी दुन तवरी बनी है ने शिंग लब अंग देश दीपती यदु न लोग ngasi aigi wapam mushi mun khantha birga namang da tari bana thau she pang thok pana mama oi bi amagi achum ba tau pam thok pana thau oi gani ne sati
1: adu da madho icha adu na adu mak lo tu na di lai tana hau ji kari gi da mak phong dog lak li bano hai rak la badi inem di wa adu ta ja bangam jaroi prabhu
0: madu gi di ashini nem to mahak dan bi ain mathak ta pan khi badun samaj bu ki badagin मधु पुंब महाक न ताई नगद बदी समाज दनी ममा आदि ताई न पम थोती
1: करम ननो प्रभु
0: महाक न ममा अमदी मनाव शिंग यंग पम थोई मर मशीन मागी मथौ तौर मुहाई न मंगों द तपी बतन माव योपी दे कंदी दे हाय बवा पम मदन मशागी धर्म अमदी कर्म दगी ममाई ले थोक लबदी महाक का पुरुष ने ओ जब तान बन अदुगो बैकर तोंधी का पुरुष नत्ते मथौ खंग बनी मथौ खंग नंग न माबु हंतन येंग लुर बदी नेम तोन न शामुत पाप पंगन
1: प्रभु कन्हाय न नेम हौजी करी तौ जौ हायरी बनो पंग लबी गी थमोई दी ನಂಗಿ ಮುಖದಾಗಿ ತೊರಕ್ಪ ಅಚುಂಬ ವಂಗಾಂಗ್ಸಿಂಗ್ನ ಖುದುಂ ಸಂಚಿನ್ಬಿರೆ ಪ್ರಭು ನಯಾ ಥಂಗ್ ಮತುಂಗ್ ಇನ್ನ ಕರ್ಣಗಿ ಮನಹಕ್ತ ಚಲ್ಲಗೆ ಥಮೋಯ್ಗೆ ಅಶೋನ್ಬ ಸಿಂಗ್ ಅಸಿ ಗಮ್ ನಮಕ್ ಫಾಜಿಂದುನ ಅಯ್ಯಸೆ ಮಾಗಿ ಮಮಾನಿ ಹಾಯ್ನ ಲೇಪ್ಲುರಗೆ
0: ನಾಕ್ನ ಚಲ್ಲಗ ತೌರುಗದವ ಥೌರಂ ಸಿಂಗ್ ಅದದಿ ನಿಂ ಥೀನ ಖಂಗ್ಲವರ
1: ಕರಿಮತ ಖಂಗ್ಜದ್ರಿ ಪ್ರಭು
0: ಹಾನ್ಬದೈ ನೇಮ್ತೋನ ಕರ್ಣಗಿ ಯೇ ಥಂಬ ಮಖುತ್ಗೆ ಖುದೋಂಬಿ ಅದು ನೀಗದವನಿ ಮತುಂದ ನಚಾ ಮಂಗಾಗ ಮೃತು ಶೋರ್ ಮಂಗಾದು ಶುಭಿಕ್ಕಾವನ ಲೌಗದವನಿ
1: ಇಬುಮು ನನೇಂದ ಮಧು ಪಾವಬದಿ ತಾಕ್ಪೀರಗನು ತೇನ್ ಸಿಂಗ್ ಅದು ನೀರು ಹಾಯ್ಬದುದಿ ಮನಿ ಜರುರಗೆ ಇಚ್ಛಾಗಿ ಖುದೋಂಬಿ ಅದು ಮಕ್ಕಕ್ತುನ ಪಿಯು ಹಾಯ್ಬದು ನನೇಂದಿ ಗಂಜರರೋ ಹಿಂಗಂಜರರೋ ಮಧು ಮಾಮ ಒಯ್ಬಿ ಕನಾನ ಹೈಂಗಂ ಲೋಯ್ದಬು ವಾಪಂ ನೀನೆ
0: ಕರ್ಣ ಕಯಾದ ಮಗುನ್ ಲೈಬ ನಿಪಾನು ಹಾಯ್ಬದು ಖಂದ್ರ ನನ್ನ ಫನಮಕ್ ತೇನ್ ಸಿಂಗ್ ಅದು ಲೋಕ್ಥೋಕ್ಲೂರಬಶು ನಚಾ ಮಂಗಾ ಹಿಂಗ್ಲೆ ಹಾಯ್ಬಿ ಯಾದ್ರಿ ನೈನೇಂ
1: ಪ್ರಭು
0: ಮಾದಿ ಪ್ರತಾಪ್ ಲೈಬ ನಿಪಾನಿ ಮಾಗಿ ಮಥೌನ ಮಗುನ್ನ ಶಿದಿ ಹಾಯ್ದ ಕಾಣತಿ ಮಾಗಿ ಲೀಕಾಪ್ತಿ ಉದಯ ಚಿಂದಗಿ ಅಸ್ತಾ ಚೋಲ್ ಚಿಂಗ್ ಭಾವ ತೆನ ಮಶಿ ಊದುನ ಇನೇಮ್ ತೋನ್ ಗುರು ಪರಶುರಾಮ ಯೇ ಥಂಗ ಮಖುಬಿ ಅದು ದಕ್ಷಿಣಾವಿನ ಲೌಕ ಖುಬಿ ಯಾವುದ್ರ ಖುದೋಂಬಿಗೆ ಖುಯಾಯಿಗ ಚಪ್ತುನ ಕಾಪ ಲೀಕಾಪ್ತ ನಚಾ ಅರ್ಜುನ್ಗ ಲಾಂಬ ಯಾದ್ರಿ ನೇ ಮರಂ ಮಶಿನ ತೇನ್ ಸಿಂಗ್ ಅದು ಲೋಥೋಕ್ಲೂರು ಬಶು ಅಂಬಾದ ನೋಪ್ಲಬದಿ ನೇಮ್ ತೋನ್ ಜೋಯಿಗೆ ಆಶಾಲೈತಿ ಮರಂ ಮಶಿನ ಮಾಗೆ ಖುದೋಂಬಿಯದೋಕ್ತವ ಯಾದ ಬನಿನ ಲೋಥೋಕ್ತವ ಯಾದ
1: ಕದಾಯ್ದನು ಕದಾಯ್ದನು ಐನಂಗಸಿ ಥಾಂಗ ದೌರಿಬ ಕೋಂಗ್ ಥಾಂಗಸಿ ಮಹಾಗ್ ಅದುದಿ ಮಪೂಗ್ನೈದಗಿ ಮಮಾಗಿ ಮಸಕ್ಕು ಜದ್ರಿಬ ಮಮಾಗಿ ಖೊಮ್ಲಾಂಗಿ ಮಹೌ ಖಂಗ್ ಜದ್ರಿ ಇಚ್ಛಾ ಮಂಗಾಸಿದಿ ಪೋಪದಗಿ ಮಮ ಒಯ್ಬಿಗಿ ಲಾಂಗೋಲ್ ಬಿಬಗಿ ನುಂಸಿ ಬಿಬಗಿ ಮಿಯೇಂಗ್ ಮಖಾದ ಚೌರಕ್ಲಬಂಗಾಗ್ತನ್ ಮಹಾಕ್ತಿ ಮಮಾಗ ಅಹಾನ್ಬ ಸಖಂಗ್ ನಬದ ಮಹಾ ಓಂ ಮಂಗೋಲ್ಗಿ ಮಸಕ್ಕುಂ ಓಯ್ರಗದ್ರ

0: ಶಾಗಲ್ಲಭ ದುರ್ಭಾಷಾ ಮಹಾಮುನಿಗಿ ಸೇವಾ ಮತೋ ಲೋಮ್ನ ತೌಜ ಬದಗಿ ಪೆನ್ ಬೀರದುನ ಪಿರಂಬ ಆಕರ್ಷನ್ ಮಂತ್ರ ಮಂತ್ರ ಅಸಿ ಸೋಂದುನ ಕೌನಿಂಬ ದೇವತಾ ಮಕೌಬದ ಸೋಯ್ದನ ಲಾಕದ ಬನಿ ಕಲ್ಲುಬದ ಮಂತ್ರಗಿ ಸಿಧ ಚಾಂಗ್ಯಂಗ್ಬದಿ ಪೋಖಿ ನೋಮ ಖುತ್ತ ಕೋರಿಗಿ ಪಾತ್ರ ಮೂದುನ ಆಶಾ ನದಿ ತಮ್ನ ಇಸಿಂಗ್ ಶೋಕಿ ಹಾಯ್ನ ಲಾಖಿ ನೋಂಗ್ಪೋಕ್ ಥಂಗ್ಬ ಅತಿಯಾದ ಲೈಚಿನ್ ಪಬಾನ ಥಾಂಗ್ಬದ ಕೊರೌ ಮಸೇಕ್ನ ಖಿತ್ತಂಗ್ ತಿಂಗಟ್ಪದು ಅಂಗಾಂಗ್ಬ ಮನಿ ಮತುಮ್ ಅಮ ಮಲೇಮ್ ಲೈಬನ ತೈಬಂಗ್ ಅಸಿದ ಖುದೋಲ್ ಪೋಟ್ ಅಮ ತಂಬ ಕುಮ್ಖಿ ನೌಜರಿಬಿ ವಾಖಲ್ ಮಪುಂಗ್ ಫಾದ್ರಿಬಿ ಥಮೋಯ ಅಸಿನ ಅಫಬನಿ ಫತ್ತಬನಿ ಖಂಥರುದನ ಕೊರೌ ನಹ ಅಂಗಾನ್ಬಬು ತಂಪಾಕ್ ಥಕ್ತ ಪಮ್ನಿಂಗ್ಳುರಿ ಆಕರ್ಷನ್ ಮಂತ್ರ ಸೋಂದುನ ನುಮಿಟ್ಪು ಕೌರುರಿ ಮಹಾರಿಷಿಗೆ ಸ್ವೈಫದ್ರಬ ಮಂತ್ರನಿ ನುಮಿತ್ ಕೌಬ ದೇವತಾದು ಖಾಂಗ್ಬ ಗಮ್ದನ ತೋಲಬಿ ಐಗಿ ನಾಕ್ತ ತುಂಗ್ಲಕಿ ಅದುಗ ನುಂಗ್ಸೀನ
1: ದೇವಿ ಇಥೌದಗಿ ಮಿಕುಪ್ ಅಮತ ಥೌಗಾಯ್ಬ ಯಾದ್ರಬ ಐಬು ಕೌದಿ ನಂಗಿ ಅಪಾಂಬ ಕರಿನೋ ಹಾಯು
0: ದೇವ್ ದೇವ್ ಮಾಕ್ಪಿಯು ಪಂಗ್ಲಬಿ ಬುಂಗಾಕ್ಪಿಯು ನಫಂದಗಿ ಕರಿಗುಂಬ ಅಪಾಂಬ ಅಮ ಲೈಜದಿ ತಸೇಂಬದಿ ದುರ್ಭಾಷಾಗಿ ಮಂತ್ರಗಿ ಸಿಧ ಚಾಂಗ್ ಏಂಗ್ಲು ಬದಗಿ ಥೋಖ್ರಿ ಬನಿನೇ ಮಸಿ
1: ದೇವಿ ನಂಗಿ ವಾಫಂ ಮದುನ ಇಥೌ ಲೈತನ ಲಾಕ್ಪ ಯಾದ್ರವ ಐಗಿ ಇಥೌ ಲೈಹಂದವದಿ ಯಾರೋಯ್ ನಂಗಿ ನಫಂದ ಗಸಿ ಪುತ್ರದಾಂತಿಗಿನಿ ಮಸ್ದ ನಂಗ್ನ ಐಬು ಲಾಲೆ ಹಾಯ್ನ ಲೌಗನು ನಂಗ್ನ ನೀದ್ರವಸು ಐನ ನಂಗೊಂದ ನಪಾರಿಯವ ದಾನ್ ಪಿರಂ ಲಗನಿ
0: ದೇವ್ ನನ್ನ ಐದಿ ಮಾಂಗ್ಲಿ ಗಸಿಗೆ ತಾಯ್ಬ ಗಸಿದ ಕರಂನ ಇಮಾಯಸಿ ಉತ್ಕನಿ ಮಂಗಾನ್ ನಾಯ್ರಬ ಇಪಾ ನಿಂಥವು ಕುಂತ ಭೋಸ್ ಐಗಿ ಇತವು ಅಸಿದ ಮಮಾನಬ ಮರಕ್ತ ಫಿರು ಕುಮ್ ಲಗನಿ ಮರಾಲ್ ಲೈಜದ್ರವಿ ಇಮಾಸು ಇಪಾಗಿ ಅಸಾವುಬ ಮೈರಿ ಲಕ್ತ ಕಹಲ್ ಲಗನಿ ಅಂಗಾನ್ಬ ಐಗುಂಬಿ ನೌಜರಿ ಬಿಬು ಅಸುಮ್ನ ನೈಹಲ್ಲಗ ನಂಗ್ನ ಪೇಲಗೆ ಖಲ್ಲಬ್ರನೆ
1: ಕುಂತಿ ದೇವಿ ಮಿಕುಪ್ ತರಾನ ಥಾಬುಂ ತರಾ ಶಕ್ ನಂಗಿ ಇಂದ್ರಿಗಿ ಹೆಮೀದು ಮಪುಂ ಫಾನ ತೈಬುಂ ಫೌಜರು
0: ಮತು ಮಿಕುಪ್ ತರಾದನೆ ಥಬಾಕ್ ಲಂಗಾಲ್ ಇಥಕ್ ಹೌರೆ ಇಂದ್ರಿ ನಾವ್ ಏಕ್ ನಾವ್ ತಮ್ಲೆ ಖಂಗೌದನ ಏತ್ ಥಂಗ್ಬ ನಾ ಕೋಂಗ್ಲೋಮ್ದಗಿ ಪಾರಿ ಅಮ ಸಾಲೆ ಅಂಗಾಂಗ್ ಅದು ಅಚ್ಚಂಬ ಅಂಗಾಂಗ್ ನತ್ತಿ ಮಾಗಿ ಫುರಿದ್ ಬ್ರಜ ಚಂದ್ರವ ಸನಾಗಿ ಲುಹು ಪೋಕ್ಪದಗಿ ಯಾವರಕ್ಕಿ ಅದು ಬುನೆ ಅಂಗಾಂಗ್ ಅದು ಲೈಂಗೋಯ್ ಸೇತಾ ಥಕ್ತಗಿ ಕನಾನಸು ಲೌಖಟ್ ಪೀದ್ರೆ ಯೋಕ್ಚವಿ ಚಾಮ ಚಾಮನ ನಾವ್ ಕೋನ್ಗದ ಬಗಿ ಗಾಯ್ನರಬ ನಿಂಥವು ಕೋಂದ ವಾ ವಾ ನೋಕ್ನ ಮನಿನ್ ನಾಯರಗದಬ ಅಂಗಾಂಗ ಸಿಬು ಗಸಿದಿ ಕನಾನ ಸುಲೈಂಗೋಯ್ ಥಕ್ತಗಿ ಕೋಂಖಟ್ ಪೀಕಿದ್ರೆ ಮಿಯೋಯ್ಬ ಸಮಾಜ್ಗೆ ಅಖಾವ ಮಿಯೇಂಗ್ ಮಿನೋಕ್ ಮೈಸಾ ವಾಂಗ್ ಮಲ್ಲಾನನ್ನಬ ಹೊನ್ನಬದ ಲೈಬಕ್ ಥಿವಿ ನಮಾನ ಅಂಗಾಂಗದೋ ಹುಂದೋಖ್ರಗೆ ಲೇಪ್ಲೆ ಹೋರಿ ಚಪ್ಪು ಮನುಂಗ್ದ ಅಂಗಾಂಗದೋ ಹಾಕ್ಸಿಲ್ಲೆ ಆಶಾ ನದಿಗೆ ಪಾಕ್ಲಬ ಇಚಿಯಿಂದ ಸಫು ಅದುಬು ಇಂಥೋರ ನುಂಗ್ಸೀರಭಾಂಗಾಂಗ್ ಅದುಬು ಥದರಂದಾಯ್ದ ಇಮಾಗಿ ಥಮೊಯ್ದಿ ಅದುಂ ಕಾಯ್ಕ್ರಬನಿ ಬೈಕರ್ತನ್ ಮತಂ ಮದುದ ಕಾಯ್ಕಿಬ ಥಮೋಯದು ಹೌಜಿ ಪಾವ ತಾಯಿ ಸಿಂದ್ರಿನೆ ನಂಗಿ ಮೈ ನಂಗಲ್ಸಿ ಪಾವ ಚಾಗ್ಲಿನೆ ಕರ್ಣ
2: ಇಮಾ ತೋಲವ ಕಣ್ಣತ ಸುನತ್ತನ ನಾಕ್ಷು ವರಂಲಿ ಥಮೋಯ್ನ ವಿಮಚಾಕ್ಕಯಾವು ಖಂಗಂದನ ಖಂಗಂಲಿ ಲೈನಾದಗೆ ಹೇನ ಥೋಟ್ಲಿ ಕಲ್ಲುವ ನುಂಡಗೆ ಹೇನ ಕಣ್ಮೋಯ್ರಂದು ನಾಜಬ ಕಯಾಸು ಮಂಗಲ್ಲಮ್ಮ ಯಾಯ್ ನಾಳೆ
0: ಲಾಂದಿ ಇಮಾಗಿ ಬೈಕರ್ತ ಲಾಂದಿ ನಂಗಿ ವಾ ಖಲ್ಲಾಂದಿ ಮೀ ಅಮ ಓಯ್ನ ಸಮಾಜ್ಗಿ ಮನುಂಗ್ದ ಲೈನ ಲೈನ ಪನ್ಖೈ ಅಮ ಖಂಗ್ನ ನತ್ರಗ ಖಂಗ್ದನ ಅಂಗಂ ತಾನ ಲಾಲುಗೆ ಹಾಯ್ಬ ಅಮಖಕ್ಕೆ ಖಂಥ ಹೌದ ಬಗಿ ಕೋಕ್ಪ ಗಂದ್ರಬ ದೋಸ್ನಿ ಮಧುಗೆ ಸಾಫುಗೆ ಇರೈ ಕಲ್ಲೆ ಲೋಯ್ಬ ನಾಯ್ದನ ಕಫಲ್ಲಿ ಬನಿ ಮರಾಲೈರುಡಬ ಥಮೋಯಸೆ ಖಂಥ ಬಗೆ ಸುಪ್ಪಲೆ ಪಂ ಖಂಗ್ದನ ಸಮಾಜ್ಗೆ ಮಮಾಂಗಸಿದ ಇಮಾಯಸೆ ಅಮುಕ್ತ ಸ್ವಾಯ್ಗತ್ತುನ ಚರ್ಪ ಗಂದ್ರಿ ಬಸಿರಿ ಥಮೋಯ್ನ ಲಾಲ್ಲಬ ಥಮೋಯ ಸಿಬು ವರಕ್ಚದುನ ಮರಾಲ್ಲೈರಬ ಮೀ ಅಮ ಇವೋಯ್ತ ಒಹೆಂಜರಿಬ ಅಸಿನಿ
2: ಇಮಾ ಪುನಮಕ್ ಹೌಖ್ರಬ ಆಕ್ನಿ ಪುನ್ಸಿಗೆ ಫೊಂಗಂದ್ರಬ ಪಾಖೋಂಗ್ನಿ ವಾಹಂತ ಮಂಗಾಯ್ಬ ಪಾಖುಂ ಪಿಗೆ ಹೊಟ್ನರುವ ಐಖೋಯ್ತನ ಅವಾಯಿರೈದ ತಾಜಗದಬ

0: બદુલાઈ ત્રેમા અઈ પાપ અમુક લંશન જરડોય મનાઉસિંગ મુનુંગ શિવ ખંગદ બદો ઓયરરોય અઈ બુંગાક પી હોયમા અઈ બુઠવ જાન બી હોયમા નંગી થવ જાન મયામ મમ ઓયવગી નું શિવગી ચેલરો તમ થીરવ કર્ણગી થમોય નું અસિદ પા થોક ન ચેલન બિરોગવા
1: ઈમાગી મહારથી ઈમાગી કર્ણ ખુલાયસે ઈમાના અમમમ ત ઓયના નનાઉ મંગા હાન નવ ખુલાયસે ಲೌರಗೆ ನಹಾಗ್ನ ತೀನ್ ಸಿಂಗ ಸಿಬು ಮಸಕ್ತಾವ್
0: ಏನ್ ಬೀವಿಮ ಕಾಂಗಿ ಮಚಿನ್ ಮಾನ್ ಬತ್ತೀಲಸಿನ ಐಗಿ ನಾವು ಜುಡಿಸ್ತೀರ್ ಹಾರ್ನ ಬತ್ತೀನಿ ಮಸಿಂ ಥಾವುಂ ಸಾವತ್ತೀಲಸಿನ ಇನಾವು ಬ್ರಿಕ್ಕುಡೋರ್ ಬಿಂಬ ಹಾರ್ನ ಬತ್ತೀನಿ ಓಂ ಸುಬ್ತೇನ್ ಮಚಿನ್ ಕಾಟಿ ಮಚಿನ್ ಸಾವಶಿನ ಇನಾವು ಪಾರ್ಥಬು ಹಾರ್ನ ಬತ್ತೀನಿ ಅದು ಗೈಮ ಲಂಜಾ ಮಸಿನ್ ಮಾನ್ ಬಸಿನ ನುಂಗ್ ಶಿರವಿ ನಾವು ನೋಕುಲ್ ಬಹಾರ್ ನವ ಕುಲಾಯಿನಿ ಅದುಗ ಮಂಗಾ ಶುಭ ತೇಲ್ ನೋಂಗ್ ಸಾಗಿ ಮಯಾ ಮಾನ್ ಬಸಿನ ಇಟೋನ್ ತೋನ್ ಬ ನುಂಗ್ ಶಿರವಿ ನಾವು ಸೋಹದೇ ಬಹಾರ್ ನವನಿ ಐ ನಮ ತಮ್ಮ ಮದ ಇನಾವು ನಿ ಹಬ ಖಂಗ್ ಜರು ದಬನ ಮಾ ನವಗಿ ಮಸಕ್ ಓಯರವ ಥೌರಾಂಗ ಸಿಟ್ಟ ಉರುಡಬನಿ ನಶಿರೆ ಅದುಗ ಮ ಪಾಪಿ ವಾಖಲ್ಲದು ಲೈತ್ರೇ ಇಮಾ ನಹಕ್ಕಿ ಖುಯಾರ ಇನಾವು ಮಂಗಾಗಿ ಥವಾಯಿ ಸಿಂಗ ಸೇ ಕಚ್ಚರಬನಿ ಐ ಲಾಲುರ ವಾಕಲ್ಲಸಿ ಉನಹಕ್ ನಹಕ್ಕಿ ಇಮಾ
1: ಇಮಾಗಿ ಕರ್ಣ ಸೆ ಲೌ ಸೆ ನನಾವು ಅರ್ಜುಲ್ ಹಾನನವ ತೇಲಸಿ ಮಸಿ ಇಮಾನ ಥಮೋಯಿ ಸೇಗ್ ನಹಾಯಿರಿ ಮದುದಿ ಹಂದಕ್ಕಿ ಕುರುಗಿ ಲಾಂದ ನಚಿನ್ ನನಾವು ಅನಿ ಲಂಬಾ ನಬದ ಜೋಯ್ ಪರಾ ಜೋಯ್ ಯಂಗ್ನ ಜೌಕು
0: ಇಮಾ
1: ಅದು ಗುಂಬಾ ಲಾನ್ ಫಮ್ದ ನನಾವ್ ಅರ್ಜುನ್ ಬು ನಂಗ್ ನ ಹಾತ್ ಪ ತಾರ ಬಸು ಇಮಾ ಕಪ್ಕ್ರರೋಯ್ ಅದುಗ ಅರ್ಜುನ್ ಗಿ ಮಖುತ್ತ ನಂಗ್ ನ ಸೀಬ ಥೋಕ್ಲ ಬಸು ಇಮಾ ನ ಕಪ್ಕ್ರರೋಯ್ ಕೋ ಕರ್ಣ ಇಮಾ ಗಿ ನುಂಗ್ ಶಿರಬ ಸೆ ತೇನ ಸೆ ಇಮಾನ ನ ಫಮ್ದ ಹಲ್ಲಬನಿ ತೌರಿಬ ಥೌದ ವಸಿದ ನಂಗ್ ನ ಇಮಾ ಬು ಮಿಚಂಗ್ ಮಿ ಖಾಯ್ ನಾಯ್ ಹಾಯ್ ನ ವಾರೌ ಗನು ಕೋಯ್ ಬುಂಗು
0: ನುಂಗ್ ಶಿರಬಿ ಇಮಾ ನಸಾದಿ ಹನ್ನಕ್ಕಿ ಲಾನ್ ಫಮ್ಮಸಿದಗೆ ಹಲತ್ತುನ ಇಮಾಗಿ ಸೇವಾ ಟೌಜರಗನಿ ಹಾಯ್ಬದಿ ಥಾಜದ್ರೆ ಹೌ ಕಿವ ಪುಣ್ಯಶಿ ಮಸು ಸೇವಾ ಫಂಜರಬದಿ ಲಾಯರದುನ ನುಂ ಶಿರವಿ ನಾಗಿ ಶೇಂಗ್ಲೋವದು ಫಾವ ಖಂಜರಕ್ತ್ರವನಿ ನೈಮ ನಶಿದೆ ಲಾಯ್ವ ಭವನ ಇಮಾಗೆ ದರ್ಶನ್ ಫಂಜರಿ ಐಗೆ ಪುಣ್ಯಶಿಗಿ ಮಹಿಯಾಲಲ್ಲೆ ನಶಿದೆ ಇಮಾಗಿ ಚೊರೊಂದ ನಶು ಬೃಷ್ಟಕೆತಿ ಶಿನ್ನ ಜರಗಿ ಮಹಾಕ್ನ ಮತಂ ಪುಂಬದ ಇಮಾಗಿ ಮದಿ ಮಖುರಾಗಿ ಸೇವಾ ತೌಜಿಸು ಮಧುಮಕ್ತನ ನಚಾನ ಇಮಾಗಿ ಸೇವಾ ತೌ ಶಕ್ಷಗೆ ಇಪಾಗಿ ಬೃಷ್ಟಕೆತು ಲಾವ್ ನಕು ಜಯಂ ಪಾಯಿನ ಇಪಾನ ನವೇನ್ ಮಫಂ ನ ಸಿನ್ನರಂ ಇಮಾ ನ ಶುಷೆ ನ ಶಿದಗಿ ಇಮಾಗಿ ನ ಕುತ್ತ ಸಿನ್ನ ಜರಿ ಇಪಾಗಿ ಬೃಷ್ಟಕೆತು ನವೇನ್ ಮತುಂ ಇಲ್ಲು ಇಪಾನ ಲೈವ ಠೀವನ ತೌ ಗಮ್ಲಕ್ಷಿದ್ರವ ಸೇವಾ ನರಾಯವ ಫಬನಂಗ್ನಿ ಥಮೋಯ ಸೇನ ಸೇವಾ ತೌ ನಾಯಿ ಏ ಇಮಾ ಉಪ್ಪೆಲಲ್ಲು ಕೋಯ್ ಪಾಗಿ ಬಂಗ ಇಮಾ ಐಗಿ ನುಂಗ್ ಶಿರವೆ ನಾವು ಮಂಗಾನ ಕನ್ನ ಇಬು ಮಯಾಮನಿ ಹಾಯನ ಖಂಗಿರಕ್ಕವ ಮತಂದ ಮಕೋಯ್ಗಿ ಥಮೋಯ್ ಪುಂಗಮ್ಲಕ್ತ್ರವ ಮದಿ ನಿಂಗಂದವ ಮೈನ ಚಾಕ್ತುನ ವಾರದುನ ಇಮಾವು ಮಕೋಯ್ನ ನಿಂದಾ ತೌರಕ್ಕಿಗನಿ ಮತಂ ಮದುದ ನಶುವಶೆ ಮಕೋಯ್ ಮಕೋಯ್ಗಿ ಮೊಯ್ದ ಕೊಲನ್ಬಿ ಮಧುಮಕ್ತನ ಮಕೋಯಿ ಮೈಷಾದು ಕರಮಕೈದಿ ಕೋಕ್ಷರಸ
1: ಇಬೇನ್ಗಿ ನು ಶಿವ ಬ್ರಿಸಕೇತು ಲಾ ಇಬೇನ್ಗಿ ಲಾಯರ ಖಾಂಗ್ ಪೋ ಜಾಮ ಪ್ರಸದ ಲೈರು ರಸಿ ಲಾವ್ ನ ಪಾವುಂಗಿ ಕೊನುಂಗ್ ನುಂಗಾಯ್ವ ಥಾದೋಕ್ತುನ ಇಬೇನ್ಗಿ ಲಾಯರ ಖಾಂಗ್ ಪೋ ಅದುದ ವಾಮಿನ್ ನರು ರಸಿ
0: ಇಮ್ಮಾದ ಮೇನ್ ಜಗದ ಬಾಮನ ಇನಾವು ಜುಡಿಸ್ಟಿ ಪಾಂಡವ ಪಟೈದ ಕನ್ನ ಇಯಸೆ ಮಕೋಯಿ ಮಯಾಮನಿ ಹಾಯ್ವರ್ಷೆ ಕನ್ನನ ಮೈತಾನ ವಾಖೈದ್ರಿ ಫಾವ ಫೊಂಡೋಕ್ ಪೀಗನು ಕರಿಗುಮ ಫೊಂಡೋಕ್ ಲುಬ ಥೋಕ್ಲಬದಿ ಐಗಿ ಇನಾವು ಜುರಿಸ್ತೀರ್ನ ನಿಂಠೌ ವೈಬಗಿ ಸಿಂಹಾಸೊಂಡ ಫಮ್ಮು ಹವಿಯಾರು ಮಯಾಮ ನಿಂಗ್ಲವ ಪಾಂಡೋಪ್ ನ ಪುನಮ ಕಣ್ಣ ಇವನ ಸಿನ್ನದುನ ನಿಂಠೌ ಕುಬಂ ತಿಂದೋಕ್ಕನಿ ಕಣ್ಣದಿ ಅಂಗದೇಶಿ ಸಿಂಹಾಸೊಂಡ ಸಹಿ ಕುಂಗ ಮಂಗಾ ಚುಪ್ನ ನಿಂಠೌ ವೈರಕ್ಲವನಿ ಕಣ್ಣನ ಪಾಂಡೋಕ್ಕಿ ಪುನ್ಶಿಬು ನುಂಶಿಜೈ ಮಯಾಮದ ಮನಾವನ ಚಟ್ಕದ ಬಲಿ ಚಟ್ಕಿ ಲೇಂದ್ರವ ಆಡಸ್ಥಲೈರವ ಜುರಿಸ್ತೀರ ಮದಿ ಪಾಂಡೋಪ್ನಿ ಮಧುಗಿ ಕುದೊಂಗ್ ಚಾವದುದ ಕಣ್ಣಗಿ ಅಧಿಕಾರ ಥಂಜ ನಿಂಗ್ರೆ ಮಸಿತ್ತದಿ ಇಮಾನ ಥೌಜಾನ್ಬಿ ವಾಜರಕ್ಲವೈ ನಾವು ಮಂಗಾನ ಭಾರತ್ ಭೂಮಿಗೆ ಮಪ್ಪು ಹೋಯ್ದನ ಪಾನ್ ಮಧುರಗ ಕರ್ಣಗಿ ಅಪೇನ್ ಮಗೋಯ್ ಜರಗೇನೆ ಅಪೋ
1: ಇಮಾಗಿ ಇಬುಮ ಕರ್ಣ ಇಮಾಬು ಕರಂನ ಖಾಂಗ್ಲಸಿಗೇನೆ ಕರ್ಣ

ಮಥಂಗ್ದ ಮುಕ್ತಾಭಿರಸಿ ಚಾ ಹೋಟೆಲ್ ಫಿಲ್ಮ್ ಅಸಿದಗಿ ಪುಷ್ಪರಾಣಿ ನಸಕ್ಪ ಖೋರ್ಜೊಯ್ ಮಪ್ಪುನ ಸೈರಿಂಗ್ ಬಮದಿ ಓ ಗೀತ್ ಓಯ್ನಾಮ್ ಗೀತ್ ಅಮದಿ ಹುಯ್ನಿಂಗ್ ಸುಂಗ್ ಬಮ್ ಸುರಜ್ ಅನಿಪುನ ಸೈರಾಂಗ್ ಬ ಇಸೈ.